ಯಾರಿಗನ ತೊಮಕ್ಕದ ಒಡ್ಡಿಗ ಮಸ್ಸಿದಕ್ಕ ಮಕ್ಕುನ್ರೆಯೇಲವು ಬೇನೆ ಲೋರಿ ಲಕ್ಕ ಇನ್ನ ಅನ್ರಂಗೇರಿ ತಲ್ವೇ ಅನ ಯಾತಿ ಅಂಕೇರಿ ಬೋಲಾನ ಯಂಕೆ ಮಂಚಾಜಿ ತಾಂಗುಂಗರಿ ಸೇನವರನೇವೆ ವಲಾ ತುಹ್ಬಿರ್ಹು ಮನ್ನಹ್ನು ನನ್ನಿಯ ಏ ಬಿಲಾಲ್ ಅಜ ಲಾಲು ತಪುಡಾಂಗಿನ ಬಿತ್ತ ನೀಗ ಇಡಿ ಮನ್ನಹ್ನು ನೀಗ ಇಕ್ಕಂ ಅಕ್ಕುತನ ಭಾವನಿ ಲೋರಿನ ಬಿತ್ತ ಅಜ್ಜ ತರಂಪೆ ಮಕ್ಕದೇ ಪೊಲೆ ಫೇಗೇರು ಪಕ್ಕುತಾನೆ ಯಾ ಅಭ್ಯಾಸತು ಇಡಿ ನರೆಕ್ಕು ಮೇಲೋಕಿ ತಿತಿ ಪರ್ತನ ಅಭ್ಯಾಸತು ಅಂಕ ಫಲಾಂಗ ವಿಚಾರ ಮಕ್ಕದೆ ಅಜ ಮೂತ ಪೌವಿ ಮಕ್ಕದೆ ಇಯ ಮಕ್ಕುತಾನ ಯಾ ಅಕ್ಕುತನ ಭಾವ ಅಮ್ಮಿ ಅಕ್ಕುತನ ಭಾವನ್ನಿ ಮಕ್ಕದೆ ಮಾಗಯ್ಯೇವೆ ಅಜ್ಞಾನ ತರಾಂಪೆ ಮಕ್ಕದೆ ನೀಗ ಮಕ್ಕುತಾನ ಪದಖಲ ಬಿಲಾಲು ನಾಲ ರಸೂಲಿಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಪೂರಯ್ಯರೋ ತಾಮೇನಿ ಪಂಗುಲುತ್ತ ಬಿಲಾಲ್ ಲೋ ರಿಸುರೋನ ಪುಂಗಾಲ ತಾಲ ತುನ ಸರಿಯೇ ಫಮ್ಮಾಸೆನ ನಿಯ ಅಸಲಮಾಕ ಫಸ ಅಲಹು ನೈನಪ್ಪ ಏನ ಫಲತ್ತು ನಿ ಫಕ್ಕುತನಾನ ಪೂರನ ಫಲತ್ತು ಫಕ್ಕುತನಾನ ಏವೆ ದೋಯ ಮಕ್ಕುನ್ರಾಯಿ ಮಕ್ಕರೆ ಲೋಲೋಂಗ ಗಪ್ಪಲ ಫಸಿದಕ್ಕ ರಿಸಸೇನ ಮಕ್ಕುನ್ರಯ್ಯೇ ತೊಸಿದಕ್ಕ ಎಂಗಿಲಕ್ಕ ಇನ್ನ ಅಂದ್ರಂಗೇ ನ ಬಂತುವಿ ದುವ ತಲ್ಲುವೆ ಅನ ಯಾತಿಮ್ರಿ ಬೋಲಾನ ಯ ದುವ ಫಕಾಲ ಲಹು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಜದಿ ಮಕ್ಕದನಿ ಸುರೋನ ಹುಂಗಲ್ಲಾ ತಾಲ ತುನ ಸರಿಯೇ ಫಮ್ಮಾಸೆ ನನ್ನಿ ಅಸಲಮಾಕ ನ ತನೈವಿ ಫಂಗುಲುತ್ತ ಬಿಲಾಲ್ ಮನ್ ಹುಮ ನೀಗ ಎರೋ ದುವೆ ಮಕ್ಕುನ್ರೈ ಕಾಲ ಜಡಿ ಮಕ್ಕದನಿ ಪಂಗುಲುತ್ತ ಬಿಲಾಲ್ ನ ಸಬ ಯುತನೈವಿರಿ ನ ಬಿತ್ತ ಇಮ್ರಾಅತುನ್ ಮಿನಲ್ ಅನ್ಸಾರಿ ವಜೈನಬು ಇನೀಗ ಎರು ಯದುವ ಮಕ್ಕದನಿ ಫಂಗುಲುತ್ತ ಬಿಲಾಲ್ ಇಮ್ರಾಅತುನ್ ಮಿನಲ್ ಅನ್ಸಾರಿ ಸಿದ್ದಿ ಮಕ್ಕುನ್ರಿ ಪೋಲೆರಿ ಪಂಡುದೂತ್ ನ ಮದೀನಾ ವಜೈನಬು ಶಿವಾವ ಝೈನಬ್ ಫಕಾಲ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಜಡಿ ಮಕ್ಕದೇನಿ ಸುರೋನ ಪುಂಗಾಲ ತಾಲ ತೊನ ಸರಿಯೇ ಫಮ್ಮಾಸೆ ನನ್ನಿ ಅಸಲಮಾಕ ಅಯ್ಯುಜ್ಜಯಾನಿ ಬಿ ಝೈನಬ್ ನೀಗ ಯಾ ಕಬತುಲಾ ದುವ ತಲ್ಲುರಿ ಅಸ ಝೈನಬ್ ಜಡಿ ಮಕ್ಕುತಾನ ನಿನ ಬಿತ್ತ ಝೈನಬ್ ನೀಗ ತಕ್ಕತ್ತೈ ಯಾ ಬೆಸತೋತು ಇಡಿ ನರೆಕ್ಕೋ ಅಂಕದುವ ತಲ್ಲು ಆಸಂ ಮಸಹೋರೋರಿ ಕಾಂಪೋತ್ತ ವ್ಯಾಸ ಮೇಲೋಕಿ ಪರ್ಜಲಾಸಿ ಮಾಕದೆ ನೀಗಯ್ಯರ್ ಯಾ ಚೊಂತೋ ಮಿಸಾನ್ಯ ಇಡಿ ಒಕ್ಕೋ ಕಾಂಪೋತ್ತ ಏ ಈತು ನಮ್ಮ ಆಚೋ sangat banyak yang menggunakan ya, sehingga ada community acuk sedunia ya, di mana-mana ada acuk ya, ikon kedua telu ya sang acuk biasa tu makutana ki acuk ni kah
kadaki acuk pare-pare. Ya. Angka tu biasa ambuk sedunia. Ya. Ye biasa ngambuk e megalak da topake. Ambuk indre. Ya. Ambuk dale misalnya. Biasa tu makade niga angka pole makade pak ambuk. Makade ambuk niga. Makade itu pak ambuk mabeseh. Ya. Jadi sama juga dengan Nabi. Nabi ingin memperjelas ayyuz zayani bi. Senat niga takatai. Qala jadi makade ni. Fangulutta Bilal. Imratu Abdillah. Bainina Abdullah ibnu Mas'ud. Faqala Rasulullah sallallahu alaihi wasallam. Jadi nafuadeni suruna pungala ta'ala lahuma ajarani ajarul qarabati wa ajarus sadaqati muttafaqun alaihi. Makunre angke tulungi bantungi sidakei wilakena lolongi dua apalang laha lahuma ajarani apalang mamulangi ajarul karabati apalang nasaba engkana hubungan al-karabah kedekatan keluarga. Yaring atau makada lolongi apalang silaturrahim. Yang kedua wa ajarus sadaqati nania lolongi apalang fasidakah. Muttafaqun alaihi iwi hadis'i nasama turusi fangulutta Bukhari nania Muslim asangenna koritu. Dalam hadis yang lain disebutkan pula bahwa walaupun versinya beda tetapi maksudnya sama. Dalam hadis disebutkan bahwa Yero Fangluta Zainab As-Sakafiyah meloi masih dekat. Jadi makadani Abdullah ibnu Mas'ud makadai iya namu bantu iya namu sidakai. Kemudian mateni Nabi Muhammad sallallahu alaihi wasallam makadai Nabi engkau membantu suamimu lebih utama daripada membantu yang lainnya. Ya. Dari hadis yang disebutkan tadi, makadeni andre guruta jawazu sarfis sadaqati walau fardiz zakati ila zawji wal auladi allazina la tajibu nafaqatuhum alal muzakki kazzawjati li'anna nafaqatahum ala abihim. Waddinganna iwirifah sidakah bahkan seke lori lafulakih nania lori lapung anak poleri lapuk bayi ni artinya yang berkewajiban untuk mengeluarkan zakat bagi istri dan anak-anak itu adalah kewajiban sang suami.
innama narekko terbatasi kemampuannya lafo lakai, seorang istri bisa membantu suaminya untuk melaksanakan kewajiban tersebut. Dengan catatan, sang istri ridho untuk melakukan hal tersebut tanpa paksaan. Dalam kehidupan berumah tangga, pendapatan penghasilan dalam setiap hari minggu dan bulanan, setiap keluarga masing-masing beda pendapatannya, beda penghasilannya. Ya, engka keluarga masagena dalek nah, engka to keluarga macivi dalek. Ya, kesemuanya ini bukanlah menjadi persoalan utama. Maksudnya narik kofale masagene daleta tafarajewi asukuru ketah narik kofale macivi-civi falolongeta ifarajewi asak baraketah. Jadi masing-masing mendapatkan pahala di sisi Allah Subhanahu wa Ta'ala. Nareko misalnya kebetulan kepala keluarga terbatas penghasilannya, sementara lahok bini engka dalik na pole ripung Allah Ta'ala, itu bisa saja membantu dan menolong suami dan anak-anaknya. Nareko mak jame lahok makunre na engka dalik na pole yang, itu menjadi hak pribadinya. Jadi makadeni andre guruta, harta suami adalah harta istri dan anak-anaknya. Tetapi harta istri adalah milik istri, bukan milik suami. Sehingga suami tidak boleh menggunakannya tanpa ridho, tanpa seizin istri itu sendiri. Nah, pada-padanya misalnya, engka manana boleh ritu matuanna, suami tidak boleh mencampur dewet dina campuruki, ya dewet dina ganggu-ganggu yewe mana boleh ribainena. Ya, kecuali kalau istri ikhlas, ya lain persoalan. Tapi kalau misalnya istri tidak mau diganggu-gugat, suami tidak boleh memaksa. Termasuk nih memang uang mahar yang diberikan itu adalah haknya istri. Termasuk nih memang narikong ke wasilik karisona, itu juga tidak boleh diganggu gugat oleh suami. Nanti suami bisa menggunakannya dengan seizin istri. Yena dua telu ajaran agama ta ditujunna apunafunanna matkundai. Kemudian yang kedua, guru maraja pole riwe hadisna Nabi Muhammad sallallahu alaihi wasallam jawazu khurujil mar'ati min baitiha lisuali an umurid dini. Kebolehannya wanita keluar rumah untuk bertanya tentang persoalan agama. Datang ke kantor KUA, datang ke Kementerian Agama, datang ke Majelis Ulama misalnya Makutana, yaitu boleh berdasarkan hadis ini. Kemudian yang ketiga dan terakhir, talabul ilmi wajibun 'alal mar'ati kama huwa wajibun 'alal rajuli. Tuntukanna fak disengenge waji'i risesena makkun reye pada toha wajibna risesena orwanewe. Wallahu a'lam bisawab. Alhamdulillahi rabbil alamin. Allahumma salli wa sallim wa barik ala sayyidina Muhammadin wa ala alihi wa sahbihi ajma'in. Rabbana zidana ilman nafi'a
warzuqna fahman sahiha. Sallallahu alaihi walhamdulillahi rabbil alamin. Al-Fatiha. Wabillahi taufiqi wassa'ada. Wassalamualaikum warahmatullahi wabarakatuh.

ಯಾರಿಗನ ತೊಮಕ್ಕದ ಒದ್ದಿಗ ಮಸಿರಕ್ಕ ಮಕ್ಕುನ್ ರೆಯ್ಯೇ ಲಭು ಬೇನೆ ಲೋರಿ ಲಕ್ಕಿನ್ನ ಅನ್ರಂಗೇ ರಿಡುವ ತಲ್ವೇ ಅನ ಯಾತಿ ಅಂಕೆ ರಿ ಬೋಲಾನ ಯ ಅಂಕೆ ಮಂಚಾಜಿ ತಾಂಗುಂಗ ರಿ ಸೇನವರನೇವೆ ولا تخبره من نحن ننيا اي بلال اجا لالو تفوداني نبتا نيغا ايدي من نحن نيغا اكن اكو تنباواني لوري نبتا اجا ترامبي مكدي فوليفيغي رفا اكو تنه ya biasa tu ini narik kumelo ki titip pertanyaan biasa tu angka falang ga bicara makade ajak mu tafawi makade iya maku tanah ya aku tanah bawa mi aku tanah bawa ni makade maga yewe eh ajana tarampe makade niga makutana padakhala bilalun ala rasulillahi sallallahu alaihi wasallam purayyaro tameni fangulutta bilal los risorona fungala ta'ala tunasariye fama senania asalamaka fasa'alahu nainapa nafalatu nifakutanana pura nafalatu fakutanana yewe duwe makkun rai makkare lolonga gappala fasidakka risesena makkun raiye tos sidakka ngengi lakkainna andrenge nabantiwi dua talwe anak yatim ribola anak ya dua faqala lahu rasulullah sallallahu alaihi wasallam. Jadi makadeni suruna pun Allah Ta'ala tu nasari pamasanan ni asalamakan natanewi pangulut tabilal man huma ni gaya rodwe makun rai kala. Jadi makadeni pangulut tabilal nasabak yutanewi rinabita imra'atun minal ansari wa zainabu ini gayeru ya dua maka deni fangulut tabilal imra'atun minal ansari sik dimakunri poleri penduduk na Madinah wa zainabu si bawa Zainab faqala rasulullah sallallahu alaihi wasallam. Jadi makadeni surona pung Allah Ta'ala tu nasariye famma sinanni asalamaka ayyuz zayani bi Zainab niga ya kebetulan dua telur ya Zainab. Jadi makutana ni nabita Zainab ni kata katai. Ya, biasa tu idik nariko engka dua telu asang masa horo di kampota. Biasa melo ki perjelasi maka de ni gayer. Ya, contoh misalnya ide oko kampota itu nama aco sangat banyak yang menggunakan ya, sehingga ada komunitas